ಕಾಶಿ ಕೌರವ ತಾಲಿಂಗ ಕಂಸ ವಿನಾಶಿ ಹಿಮಕರ ಭಾನು ಕೃಷಾನ ಪ್ರಕಾಶಿ ಸರ್ವಭೂತ ಹಿಮ ಸವೈಯಾಕಿ